ಕಾಳಿಚಾರಿ ಗಾಬನ್ ತದನೋ ಖಾಂಡ ಮಂಡಲ ಬ್ರಾಹ್ಮಂಡ ಕರ್ಕಾರಕ್ಕೆ ತೇರೆ ತಾರಿ ಶೈ ತದನೋ ಗಾಬನ ಜೋತದ ಪಾವನ ರತ್ತೆ ತೇರೆ ಪಾತ್ರ ಶಾಲೆ ಊರಿಕೆ ತೇ ತದನೋ ಗಾವನ ಶೇ ಮೈ ಚಿತ್ನ ಯಾವನ್ ನಾನಕ್ಯ ವಿಚಾರಿ ಸೋಯಿ ಸೋಯಿ ಸದಾ ಸಚ ಸಾಹ ಸಚ ಸಚಿ ನಾಯಿ ಹೈ ಪಿಹೋ ಶ್ರೀ ಜಾಯ ನ ಜಾ ಶ್ರೀ ರಚನಾ ಜನ ಚಾಯಿ ರಂಗೀ ರಂಗೀ ಪಾತಿ ಕರ ಕರ ಜಿನ ಶ್ರೀ ಮಾಯಾ ಜಿ ರೂಪಾಯಿ ਕਰ ਕਰ ਦੇਖੈ ਕੀਤਾ ਆਪਣਾ ਜਿਉ ਤੇ ਦੀ ਵੜਿਆਈ ਜੋ ਤਿਸ ਪਾਵੈ ਸੋਈ ਕਰ ਸੀ ਫਿਰ ਹੁਕਮ ਨਾ ਕਰਨਾ ਜਾਈ ਸੋ ਪਾਤ ਸਾਹੁ ਸਾਹਾ ਪਾਤ ਸਾਹਿਬ ਨਾਨਕ ਰਜਾਈ ਆਸਾ ਮਹਿਲਾ ਪਹਿਲਾ ਸੁਣ ਵੱਡਾ ਆਖੇ ਸਭ ਕੋਈ ਕਿਉਂ ਵੱਡਾ ਡੀਠਾ ਹੋਏ ਕਿਉਂ ਦਪਾਏ ਨਾ ਕਹਿਆ ਜਾਏ ਕਹਿਣੇ ਵਾਲੇ ਤੇਰੇ ਰਹੇ ਸਮਾਏ